ಗಾಡಿ ಕಜೆ ಪಟವಾಡಿ ಶಾಂತ ಸಭಾ ಕಜಿ ಕರಮಚಾರಿ ಗ್ರಾಮ ಜಮೀನ್ಗಾರಿ ಕಜೆ ಪಟವಾಡಿ ಆ ಗಾಂವ ಸೇವಾ ಕಾರ್ಯಕ್ರಮ ಸೇವಕ ಜಮೀನ್ಬಾರಿ ಕಾಜೆ ಪಟವಾರಿ ಗಾಂವ ಸೇವಾ ಕಾರ್ಯಕ್ರಮ ಸೇವಕ ಜಮೀನ್ಬಾರಿ ಕಾಜೆ ಪಟವಾರಿ ಹೆಕ ಹೆಕ್ಟರ್ ನಕ್ಸ ಖಾಸರ ಕರ್ಸಿ ಪಾಪೋಡಿ